是阿哈的，那个本来本来都是阿的，那个是往大的搞的，给他们讲，阿贝上帝说过了，搞哈呀，阿贝说的，阿贝给他打过来。ಇದನ್ನ ಬಾಜಿ ಗುರುಮುಖಾಜಿ ನಾಂ ಬಜಾದಿ ಅನದ ಬಾಜಿ ದೀರೋಬದಿ ಡಗರಾಯು ಜಯನ ಆವಯ ಜಮನೇಡ ಕೀಮತ ಕಾಗದ ಕಹಿ ನಾ ಜಾಯಿ ಕೊರಂಗನ ಜಯೋರ ಮದ ಅಂದ ಪ್ರಜೋಯಿ ಅದಿ ಗೋವರ್ಧನ್ ತಾರಿ ಮುರಳಿ ಮನೋಹರ ಹರಂಗ ಮೋಹನ ಮಾಧವರಿ ಜಗದೀಶ್ವರ ಹರಿಯೋ ಅಜರ್ಜಂಗಾರಿ ಜಗಜೀವನ್ ವಾಸಿ ಹೇ ಸಂಗ ತಣಿತರಿ ನರಸಿಂಹ ನಾರಾಯಣ ನಾರಾಯಣಗುರಿ ರಂಜನ್ ವಿಜಯ ರೂಪ ನಾರೇಖ್ಯ ಬ್ರಹ್ಮ

ಇದರ ಬೇಡಿಕೆ ಬೋದರ ಮುಸಲ್ಲಾಮಾರು ಆಶಾ ದಿ ಮಜೀದ್ ಮನಮರಾಣ ಕಾಲ ಮುಖದ ಈ ಭಾಗರ ಮರಬ ತುಂಬಾ ಮಾರೋ ಅವದಲ್ಲ ಮಿಲೋ ಹಾಕಿ ಕತೆ ಜೊತೆ ಬೇರೆ ನಮರ ಇಂದರ ಕೋವಾದ ರಾಯಿ ಮತ್ತು ಮಾಡಿದ ಜೊತೆಗಳಿ ಮತ್ತು ಪೇರಿಸ ಮೂರಿ ಕಬೂಲ ಬರ ಬೇಕಾಮೆ ಹೃದಯ ಪೇಕ ಇದು ಪೀರ ಲಬ್ಜ ಕಮಾಯ್ ಅಂದಾಜ ಹೂ ನೂರು ಮುರುಕು ಹೂದಾಯ ಬಂದಗಿ ಎಲ್ಲ ಅಲ ಹುಜುರ ರಂಗ ತಮಾಸಿ ಜೀವನ ತೆರೆ ರಾಜಾ